0: ಸ್ವಾಮಿಯೇ ರಕ್ಷಾಕರವೇ
1: ಶರಣಮಯ್ಯಪ್ಪ
0: ಅನುಪಮ ಮೂರ್ತೆ
1: ಶರಣಮಯ್ಯಪ್ಪ
0: ಪ್ರಣವ ಸ್ವರೂಪನೇ
1: ಶರಣಮಯ್ಯಪ್ಪ
0: ಗುರುವರ ಪೂಜಿದನೆ